say nyame and fahunia wo ye adie bi a wo ye aye dedenten bo shimi we wo be wie engagement wo be wie o visa wo hwehwe wo be wie wa control person to say nyame pene so nko a wo be wie ne wa shashia akansin se mu be wie